ಇದೆ ನಾವು ಇದೆ ಒಲ್ಲಿಯ ತಂಗಿರ್ನಾಂಗ್ ಅಂಜಾಮ್ ತಿಲ್ ತಾಂಗ್ ತಿಕಾಲೆ ದಾದಾ ರುಡಿಯಂಗ್ ಬಿತ್ತಂಪ ಯಾರಿ ಹಬ್ಗಿರನ್ ತಾಂಗ್ ಥುವ ಕಿಬುಜಾಂಗ್ ಸಮುತ್ ಕುಮಾಂಗ್ ಜಾಕೊ ಚಿಮಯಾ ದಾನಿ ಜಾಕೊ ಅಂಕಾ ದೆ ಮಿಯ ದೆ ಬುಜಾಂಗ್ ಲೆಲಯಾಂಗ್ ರಗಾ ಬಿತುಂಗಲ್ ಅಜಿ ಬಿರಾನಿ ಅಗಿಲಾ ಬೇದಂಗ ರವಾಯ ದುವಾಮಲಾ ಮತಾನ್ ಬುರುವಂಗ್ ಬಲಾಂಗ್ ಉಜಿ ರೆ ಬಾಂಗ್ ಬುಂಚು ಲಜಾ ಲಿಂಗಾ ತಿಂಗೆ ಉಜಾಂಗ್ ಮೆರಬುವಂಗ್ ಕಜಾಂಗ್ ಮುರಾಂಗ್ ಬರುಮಾ ತಿಂತಿಯಂಗ್ ಕಲೆಯಂಗ್ ಗುಣಾ ತುಚುವಂಗ್ ಮೆರಬುವಂಗ್ ಜವಾ ನಿಗೆ ರಂಜಾ ಮುನಿ ಗರುಡಾ ಬಿಲುವನ್ ತಿರ್ಬಾಂಗ್ ತಂದಾಂಗ್ ಬತಾಂಗ್ ತಪಾಂಗ್ ಚಿಚಂಗ ಪುವನ್ ತುರುವನ್ ನಮುವನ್ ಲಬುವ ನ್ಯಾಯ ದನ್ ಲನಾಯಲ್ ಬಾಯಲ್ ಬಾಯ ನುಂಗಾತ್ ಕಿತ್ ತಾಯ ಬಿಂದಾಂಗ್ ತಿಗಾ dan pintu kemeran kantu tunggu darah nyawa kekela nyabak kecayuk bulan rumpang kumai aku bibungguang kebenuang tajau minaga puan turuan namun labuah nyayan letai kecungai telaga benar pemandik kumang buju nyelia ya murang te lebak ngimata kepak ucara